ಮತ್ತೆ ಮೇಘಾಲಯ ಪೆನ್ಗೆ ಕಿಲೋಮೀಟರ್ 15 ಮೇಲೆ ಕಚೆ ಹೇಳು ಉಮ್ವಾಂಗ್ಗೆ ಬರ್ಡುಲ ತೋವಾರ್ ಪೆನ್ ಕಿಲೋಮೀಟರ್ 12 ಲೋಟೆ ಖಾಂಡುಲಿ ಕೇಳಿಲು ಲಪೆನ್ ಕಿಲೋಮೀಟರ್ 16 ಅನ್ ಲೋಟೆ ಒಠಾಡ್ ಲಾಂಗ್ಸೋ ಟಿಕಾ ಟೋರಿ ಸೆಂಟರ್ ಟಾ ಲೇಡಂಪು ಲಡಾಖ್ ಟ್ರೆಕಿಂಗ್ ಫಂಡ್ಗೆ ಮೇಪೇಗದಿಮ್ ಲಪೆನ್ ರಾಫ್ಟಿಂಗ್ ಎಂಗ್ಲಿಂಗ್ ಹಾರ್ಸ್ ರೈಡಿಂಗ್ ಹ್ಯಾಂಡ್ ರೈಡಿಂಗ್ ಹೈಹುಯಾ ಸೊನ್ ಸೊನ್ ಇನ್ನಿಂಗ್ ಚಪಾರಂಗ್ ಪೊನ್ ಠಾಯ್ದು ಟ್ರೆಕಿಂಗ್ ಎಕ್ಸ್ಪಿಡಿಷನ್ ಸಿಂಹಾಸನಂಗ್ಲಂಗ್ ಕಿಲೋಮೀಟರ್ 1600 ಅಂಡು ಸಿಂಹಾಸನಂಗ್ಲಂಗ್ ಟ್ರೆಕಿಂಗ್ ಎಕ್ಸ್ಪಿಡಿಷನ್ ಫಂಡ್ಗೆ ಲಸನ್ ಠಾಕ್ ಠಾಕಾ ಡಿಮ್ಗೆ ಲೋಂಗ್ ಲೇಲೋ ಪುಲೆ ಪುಡ್ಯಾಟಾ ಹೆನೋನಿ ಜಿ ಬಾಂಗ್ಸು ಇಂಗ್ಲಂಗ್ ಕಾರ್ಡು ಮತ್ತೆ ಟ್ರೆಕಿಂಗ್ ಕೆಡಾ ಮಹು ಥೆರೋ ಮಿಸ್ಯಾಂ ಥಿಜ ಫಾಕ್ ಒಟೆಕ್ ವಸು ವೋಪಿ ವಹಾರ್ ವೊರೆ ಹೈಹೋಯ್ ಮರಾಟ ಪಿಯಸಿ ಅಂಗ್ಟಂಗ್ ಕಾರ್ಜಿಲಂಗ್ ಪೊಂಡು ಜಿ ಲಪೆನ್ ಅಂಪಾರ್ಟಾ ಲಡಾಖ್ ಅಸೊನ್ ಸೊನ್ ಹಾಬಿದ ಅರ್ಲು ಕಿಡೋ ಮಿರ್ದಾನ್ ಮುಖಾಟಾ ಕೆಥೆಕ್ ಪೊನ್ಲಂಗ್ ಡೋಪಿಕ್ ಜಿ ಸಿಂಹಾಸನ ಇಂಗ್ಲಂಗ್ ಫುಟ್ ಚಂಗಲಂಗ್ ಫೌಮಿ ಪೇಥಿಯಾರೋನ್ ಮತ್ತೆ ಸೆಕೆಂಡ್ ವರ್ಲ್ಡ್ ವಾರ್ ಅಹೋದ್ ಅರೆನ್ ಕೆಲಕ್ ಅತುಮ್ ಆರ್ಮಿ ಏರ್ ಸ್ಟ್ರಿಪ್ ಬು ನುಜ ಕೆಥೆ ಮತ್ತೆ ಪಿಲರ್ ಕೆಸೊನ್ ಟ್ಯಾಂಗ್ ಟೆಕ್ಯಾಂಗ್ ಡು ಲಸ ಅದಿಮ್ ಥೊತ್ ಕೆ ಮುನ್ ಕ್ಯಾಂಪಿಂಗ್ ಅದಿಮ್ ಕೆಹೊತ್ ಪೊನ್ ಅಫಾನ್ ಮಿ ಪಿಗ್ಲೋ ಲಪೆನ್ ಅನ್ಸು ಶ್ರೀ ಮುನಿದ ಅಫಾನ್ ಅನ್ನಿಂಗ್ ಪಹ್ಯಾಂಗ್ ಪೆನ್ ಪವಾಂಗ್ ಪ್ರೇ ಜಿ ಅಫಾನ್ ಕಸೆಮಾರ್ ಪಮ್ಮಿ ದುನ್ ಚೆತ್ ನಂಜಿಲಂಗ್ ಬಾಂಗ್ಸು ಇಂಗ್ಲಂಗ್ ಫುಟ್ ಚೊಂಗ್ ಪೆನ್ ಹಿಮಾಲಯ ಆ ಇಂಗ್ಲಂಗ್ ಪಕ್ಕಾಯ ಆ ಇಂಗ್ಲಂಗ್ ಬರೆಲ್ ರೇಂಜ್ ಲಪೆನ್ ಬ್ರಹ್ಮಪುತ್ರ ಲಂಗ್ ರೈತಾ ಚಿಚಾರ್ಡಾ ಕೊಹರಾ ಟೂರಿಸ್ಟ್ ರಿಸಾರ್ಟ್ ಪಿರ್ಥಿಯಾ ಡ್ಯಾಂ ಕಚಿ ಥ್ಯಾಂಕ್ಲೂಪ್ ಅನ್ನಿ ಸಿವೆಟ್ ಅಕಿಂದು ಕಾಜಿರಂಗಾ ನ್ಯಾಷನಲ್ ಪಾರ್ಕ್ ಅಡುಂಕಿ ಕಿಂಪೊನ್ ಕೊಹರಾ ಟೂರಿಸ್ಟ್ ರಿಸಾರ್ಟ್ ಟಾ ಥೇತಾನ್ ಲಪೆನ್ ಮಿಸೆನ್ ಕೆಡೋ ಅದಿಮ್ ಮಿಯಾದಿಮ್ ಲೋ ಹಡಕ್ ಪೆನ್ ಕಾಜಿರಂಗಾ ನ್ಯಾಷನಲ್ ಪಾರ್ಕ್ ಥೇ ಬಿ ಚಿಚಾರ್ಡಾ ಹಡಕ್ ಡೋಡಾಮ್ ಪೆನ್ ಕಾಜಿರಂಗಾ ಅರ್ಲು ಕಿಜು ಇಡಾಮ್ ಜಿ ಪುಸಿತಾ ಅವರ್ ಸೈಜ ಕೆ ಪೆನ್ ಲೋ ಕೆಡಾಮ್ ಕಿಜು ಸಿತಾ ಮೇ ನ್ಯಾಷನಲ್ ಹೈವೆ ಕುಂ ಕೆಡೋ ಕೊಜ ಥ್ಯಾಂಕ್ ಕಸಿಕ್ ಸಾರವೆ ಕೊಹರಾ ಅಡುಂಗರೈ ಕೆ ಸಾ ಬಗಾನ್ ಥೇ ತಾಮ್ ಟುಂಡು ಲಸಿ ಹಲಸೋಮಾ ಲಮ್ಲೆ ಜೋಡಾಮ್ ಜಿ ಪುಸಿತಾ ಹೆಲೋ ಲೆಪಿನ್ ಲೋ ಕೊಹರಾ ರಿಸಾರ್ಟ್ ಲಂ ಭಾರತ ಅಂಕಾಂಗ್ ಪೆನ್ ಅಂಪಾರ್ಟಾ ಅಂಪಾನ್ ಮತ್ತೆ ಫಾರಿನರ್ ಅತುಮ್ಟಾ ಬಾಂಡು ಪಿಕ್ ಪಿಕ್ ಕಿಜು ಅಪ್ಪರ್ ಮಲಂ ಕೆ ಅಪ್ರಂಗ್ ಪೆನ್ ಕಿಡೋ ಕೆ ಥ್ಯಾಕ ಅದಿಮ್ ಚಿಠಿಕ್ ಬುಂದೆ ಬುಲುತೆ ಅಪ್ಪರ್ ಹುಟ್ಕಿ ಅದಿಮ್ ಕೆಲಂ ಬುನ್ ಸುಂಕ್ರು ಟಿಟಿ ದಾದು ಲಹೆ ಅದಿಮ್ ಪೆನ್ ಅಂಪಾರ್ಟಾ ಕಾರ್ಬಿಯಾಂಗ್ ಲಂ ಅಲಂ ರಿ ಲಂ ಕೆಲಂ ನಿಮಿಯಾ ಸುಂದು ಪಿಕ್ ಲಂ ಪಾರ್ನೋ ದಾಮ್ ಲುನಂ ದಿ ಈಸ್ಟ್ ಕಾರ್ಬಿ ಅಂಗ್ಲಂ ವೈಲ್ಡ್ ಲೈಫ್ ಸೆಂಚುರಿ ಮರಾಟ್ ಲಂಗ್ರಿ ವೈಲ್ಡ್ ಲೈಫ್ ಸೆಂಚುರಿ The biodiversity come recreation park difu karbi people's hall taralangso kanthi langso waterfall langso kangthu eco tourism park arlong rupat dikrot pi waterfall langbuku waterfall hai huya dim malomta tourist tum phan paklang me me dim sai dilo lason thot tourist spot ki me lapen ki ongi sumindara dangalom dam thai arelo lasi ili so karbi atum ta ইলি তোমা ফান লাম নং চিং হন পেন লাসন আলং রি লং নং পা দো লং কে আর নং বাড়ি থে পেন চরবেক নং জি লাপেন লাহাই টোরে স্টাডিয়াম মালং আনুটি নাবাং ফুটিন সিতা কাই কে তা পাংথের এয়াত পেন সি রিম বিয়ার নং জি ক্লার এয়াত ইংথে জিয়ার পেন টোরে স্পট মালং পাদোবেয়ার পুলুতে আনসোসিয়েসি টোরে স্টাটুম নং জুই ফান বাংপু লাপেন ইলি তুমটা আনসোসিয়েসি ওয়ারিং আওয়ার সাই সিতা মে লং ডুনপু কার্ডম